0: system sidata uzabani indian knowledge system hairaga akhuigi upanishad vedas adum mamyam da ayamba mainstreaming oi bhai tar iks hairaga and iks se india yo in the 2020 nep gi manung da challe adubu manipur gi oi nadi 2026 march ne iks la ise aduna manipur gi akhuigi knowledge repository lady mam se akhuina yenga agadi akhuigi se supplementary oi bagi mahutta akhuigi se parallel oi na as big as vast as indian knowledge system iks ta hena adumaina parallel oi chatpa yabagi hoi da adugumba knowledge tradition leina adumaina hairaga aigi papers adumaina defend tawjabani sigi seminar masung sigi conference da yam laikhre khuigi folk tradition mayamama manipur gi khuigi knowledge repositories mayam se both oral and written text ta mayam laikhre akhoi documentation yam watli akhoi research tawba yam watli masung publish tawba yam watli aduna students oigera khuigi research scholars oigera natraga enthusiast researchers mayam lady se they have to work more on documentation and research part adu haizening
1: ਲਮਦਮ ਅਮਗੀ ਪੁਵਾਰੀ ਮਤੀ ਹੌਰਫਮ ਨੈਨਰਕਪ ਮਤਮਦਾ ਮਹੂਸਾਗੀ ਲੈਸਰੰਬ ਪੋਟਸੇ ਸਿੰਗੁ ਨੈਨਤੁਨਾ ਹੋਂਗਰਕਲੀਬ ਅਮਦੀ ਤੋਂਗਾਂ ਤੋਂਗਾਂ ਬਲਮ ਸਿੰਗ ਲੈਨਰੰਬ ਮਰੀ ਸਿੰਗ ਸੁ ਖੰਗਬੰਗੰਮੀ ਪੁਮਨਮਕਸੀ ਕੁਪਥਨ ਨੈਨਰਕਪ ਮਤਮਦਾ ਮਿਊਜ਼ੀਅਮ ਗੀ ਤੰਗਾਈ ਫਦਬ ਅਮਦੀ ਮਸੀਨ ਲੋਰੀਬ ਥੌਗਦਾਂ ਅਦੁਕੀ ਮਤਿਕ ਚਾਵੀ ਮਿਊਜ਼ੀਅਮ ਨ ਲੋਰੀਬ ਮਰੂਇਬ ਥੌਗਦਾਂ ਗੀ ਮਤਾਂਗਦਾ ਮੀਯਾਮ ਦ ਖੰਗਲ ਲਦੁਨਾ ਮਣੀਪੁਰ ਸਟੇਟ ਮਿਊਜ਼ੀਅਮ ਇੰਫਾਲ ਲਿੰਕਰ ਕੀ ਬਗੀ ਯੰਕੈ ਤਰੇ ਲਗ ਸੁਬ ਥੌਰਮ ਲੈਂਗਾ ਕੀ Department of Art and Culture gi Manipur State Museum na Sindura September gi tangkul hum doita museum asimakta da pangthokre pangthoki ba thorum aduga mari leina na Art and Culture gi Secretary Naurim Pravin na asumna phongdokli
2: museum sida quite gi rare oiba collections sahiyam da mutang dang hang ga me anda yenam ba dum ba section ye pena leiri si se section sida thamiba pochai sida phangival artifacts amam me amsi ಎಂಬುದು ಅದಕ್ಕೆ ಮತ್ತೆ ಮಗುಲೈಗ್ರೆ ಸನಾಗಿ ಸ್ಥಾನ ತರಂದ ಮಣಿಪುರ ಚೈನಾಗಿ ಲೇರಂಬ ಮರಿ ದೆನ್ ಬುದ್ಧಿಸಮ್ಗೆ ಮತಾಂಗ ಕಯಾಮಸಿ ಆರ್ಟಿಫೆಕ್ಟ್ಸ್ ಉಲ್ಲಿ ಮಸಿ ಕೊಯ್ ರಿಸರ್ಚ್ ತಗೊಂಬಕ್ಕಿನ್ನು ಫರ್ದರ್ ರಿಸರ್ಚ್ ತಗೊಳ್ಳಿ ಗವರ್ಮೆಂಟ್ ಆಫ್ ಇಂಡಿಯಾಗೆ ಮಖಾ ತಗೊಜೆ ಕೊಯ್ ಬುದ್ಧಿಸಮ್ಗೆ ಸರ್ಕಿಟ್ ಸೈನ ನೋಟಿಸ್ ಬುದ್ಧಿಸ್ಗೆ ಮರುವೈಬ ಮಫಮ್ ಮಕೈಸಿ ಡೆವಲಪ್ ತಗೊಳಗ ಟೂರಿಸ್ಟ್ ಡೆಸ್ಟಿನೇಷನ್ ಒಹೆನ್ಬಗೆ ಅದು ಸ್ಕೀಮ್ ಅಂಸಲ್ಲೇ ಲೈರಿಬ ಸ್ಕೀಮ್ ಸಿ ಮಖಾ ತಗೊಜೆ ಮಣಿಪುರದ ಮುಸಿ ಫಂಗಿಬ ಆರ್ಟಿಫ್ಯಾಕ್ಟ್ಸ್ ಮ್ಯಾಮ್ ಅದು ದೆನ್ ಅಖಂಗೈ ಮ್ಯಾಮ್ ತಾನರಗ ಬುದ್ಧಿಸಮ್ಗ ಮರಿ ಲೈನಪ ಕರಿ ತೊಬಿಯಾಗೆ ಅದು ಕೊಯ್ ಇಂಗ್ಸ್ ಜಗನಿ ಮ್ಯೂಸಿಯಂ ಸದ ಅಕೊಯ್ ಮಣಿಪುರ್ಗೆ ಯಾಮ್ನ ಸಾಲೋನ್ ಚಾದ ಕರಿದ ಅಕೊಯ್ಗೆ ಪೃಥ್ವಿ ಸದ ಮಣಿಪುರ್ಗೆ ಹೆಲ್ಲುಮ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ಸ್ ಎಂ ವಾಂಗ್ ಎನ್ ಹರಿ ಅದನ್ನ ಸಿಗಿ ಮ್ಯೂಸಿಯಂ ಸದ ಅಕೊಯ್ನ ಟೆಕ್ಸ್ಟೈಲ್ಗೆ ಗ್ಯಾಲರಿ ಸೆಕ್ಷನ್ ಅವ ಹಪ್ಸಿನ ನಬಾಯ್ನ ಅಕೊಯ್ ಕಣ್ಣು ಹೊನ್ನರಿ ಮದು ಹಪ್ಸಲಗ ಅಕೊಯ್ಗೆ ಮಮಾನಿದಗೆ ಹೋಗ್ನ ಇಸಾ ನೋನ್ಸಾಗಿ ಫಜಬ ಮಯಾಮ್ ದೊ ಅಕೊಯ್ ಮ್ಯಾಮ್ ಹೊನ್ನಬಿಟ್ಟು ಕೊಯ್ ಕಣ್ಣ ಅಕೊಯ್ ಹೊನ್ನರಿ ಮಸ್ಸಿಗೆ ಪ್ರಾಜೆಕ್ಟ್ ಸಿ ಸುಗ್ರ ಸೋಯ್ದನ ಮೈ ಪಕ್ಕನಿ ಹೆಬ್ ದೈ ಥಜಬ
3: ಒಲಿಂಪಿಕ್ಗೆ ಥಾಕ್ದ ಮಮಿಂಗ್ ಲೈರಬ ಸಾನರೊಯ್ ಕಯ ಭಾರತ್ಗೆ ಮಹುಟ್ ಸಿಂಧುನ ಇರಮದ ಮಣಿಪುರ್ಗೆ ಮಿಂಚಟ್ ಪೊರಕ್ಪದ ನತ್ತನ ಗಸಿ ಗಸಿಮಕ್ಸು ತೊಂಗಾನ್ ತೊಂಗಾನ್ಬ ಮಶಾನ ಕಯಾದ ಅಯ್ಕೊಯ್ಗೆ ಸಾನರೊಯ್ಸಿಂಗ್ನ ಅಚೌಬ ಫಿದಾ ಕಂದುನ ಲೈರಿ ಸಾನ ಖೋಟ್ನಬಗಿ ಲಮ್ದ ಮೈ ಪಾಕ್ಪಗಿ ವಾರಿಸಿಂಗ್ದ ನಿಂಗ್ಸಿಂಗ್ದುನ ಲೈಹೌರಗದಬ ಬೆಲ್ಜಿಯಂ ಅಮದಿ ನೆದರ್ಲೆಂಡ್ನ ಯುಂಬು ಒಯ್ದುನ ಆಗಸ್ಟ್ 15ದಗಿ 50 ಫೌಬ ಪಾಂಗ್ಥೋಕಿಬ FIH ಹಾಕಿ ವರ್ಲ್ಡ್ ಕಪ್ 2026ದ ಪೀಕಿವ ಪರ್ಫಾರ್ಮೆನ್ಸ್ದ ಯುಂಫಮ್ ಒಯ್ದುನ ಪಿಬ FIH ಪೋಲಿಗ್ರಾಸ್ ಮ್ಯಾಜಿಕ್ ಸ್ಕಿಲ್ ಅವಾರ್ಡ್ 2026 ಇಂಡಿಯಾ ಟೀಮ್ಗೆ ಗೋಲ್ ಕೀಪರ್ ಒಯ್ರಿಬ ಬಿಚು ಖರಿಬಂದ ಪೀಖ್ರೆ ಅವಾರ್ಡ್ ಫಂಗ್ಲಕ್ರಬ ಜಪಾನ್ದ ಲೈರಿಬಿ ಬಿಚು ಖರಿಬಂಗ ವಾರಿ ಶಾನಬಗಿ ಸರು ಖರ ತಹಂಜರಿ
4: ಫಂಗ್ದ್ರಿ ಮಮಾಂಗ್ದ ಕೊಯ್ಗಿ ನೋಮಿನೇಟ್ ತರೋಪೈಗಿ ಜಿದ ಐಜ ಐ ಮತಾದ ಪ್ರಾಕ್ಟಿಸ್ ಲಾಕಂದ ಫೋನ್ ಜೆ ಕೇಂಕಾಂದ ಅದುಮಾಯ್ನ ಮೊಯ್ಗಿ ಮೊಯ್ನ ಮೆನ್ಷನ್ ತರೋ ನೋಟಿಫಿಕೇಶನ್ ಲಾಕ್ ಲೈರಮಿ ಇನ್ಸ್ಟಾಲ್ದ ಅದುದಗಿ ಕಿತಂ ತುಕ್ಲಾವೊಂ ಫಾರೋಗ ಹರಾವ್ ಬೊಯ್ ತಕ್ಕತ್ ಬೊಯ್ ಕೆನು ಮ ಫಾರೋಗ ನೋಮಿನೇಷನ್ ಗ ಅದುಮಾಯ್ನ ಸುಮ್ ತರೋ ಪಕೋಪ ಉದ ಜೈ ಜೆ ಇಂಗಕ್ ತಂಗ ಖರೈ ಜೆ ಅದುಗ ಯೇಂಗ್ದ್ರ ಐಜಿ ಪ್ರಾಕ್ಟಿಸ್ ಲೈಬನಿನ ಐಜಿ ವಖನ್ ಜೆ ಚರಾಂಗ್ನ ಬೊಯ್ ಹರಾವ್ ಬೊಯ್ ತಕ್ಕತ್ ಬೊಯ್ ದಗಿ ಲೋಯ್ನ ಪಾಸಂಗ್ರೆ ಅದುಗ ಐಜಿ ಪ್ರಾಕ್ಟಿಸ್ ಲೋಯರಗ ಕೊಯ್ ಕೋರ್ಸ್ನ ಸುಮಾಯ್ ತೋ ನಂಗ್ ನೋಮಿನೇಟ್ ತೋರೆ ಕೋಲೆ ಅದು ದೂನ ಹೈರೆ ಅದ ದಗಿ ಐಜಿ ಮುಖರ ಎನಾ ತಾರೆ ಅದುಗ ದುಮಾಯ್ ಯೇಂ ಕಾಂದ ಸುಮಾಯ್ನ ಬೋಟಿಂಗ್ ಗಿ ಮುಚತ್ ಪೇ ಖೋರ್ ಪೇ ಗಿ ದುಮಾಯ್ ನೋಮಿನೇಟ್ ತೋರ ಪಗಿ ಅದುಮಾಯ್ನ ಓಯ್ ಲೇರಮೆ ಅದು ಹರಾವ್ ಬದಿ ಇಹಾ ಲಂಬ ದುಮಾಯ್ನ ತೋ ಗಿ ಬದುನ ಅದುಗಿ ಮಿಕುಪ್ ತಮ್ ಕೇನ ಹರಾವ್ ಗಿ ಅದುಗ ಬೋಟಿಂಗ್ ಗಿ ತೋಬೆ ಕಾಂದದಿ ಕಿತಂಗ್ ಪಖತ್ ಬದಿ ಪಖಲಮೆ ಹೌರಕ್ ಪದ ಅದು ಯಾಮ್ನ ಪಖತ್ ಪ ಯಾಮ್ನ ಕೇನ ತೋ ಬದಿ ಓಯ್ ಗಿದ್ರೆ
5: ಫಂಗ್ವಿರಿಬ ಅವಾರ್ಡ್ ಸಿಗಿ ನೋಮಿನೇಷನ್ ಸಿದಿ ಕಮಾಯ್ನ ತೋವಿ ಸಿಗಿ ನೋಮಿನೇಷನ್ ಗಿ ಮತಾಂಗ್ ಜಿಸು ಥಂಬಿಯೋ
4: ಫೇಸ್ ಕಿ ಮ್ಯಾಚ್ ಇಂಗ್ಲೆಂಡ್ ಗ ಇಂಡಿಯಾ ಗ ಸಾನವ ಅದ ಫೋಯ್ ಇಂಡಿಯಾ ತಿಮ್ಜೆ ಸಿಗಿ ಮ್ಯಾಚ್ ಅಖೋಯ್ನ ಇಂಗ್ಲೆಂಡ್ ಕಾಬಮ ನತ್ರಗ ಇಂಗ್ಲೆಂಡ್ ಜೆ ಡ್ರೋ ಥಂಬ ಗಮ್ತಾರಗದಿ ಅಖೋಯ್ ಜೆ ಪುಲ್ ಫೇಸ್ ದಗಿ ಕಾಖಲಗ ತಿಮ್ಮರಿ ಖಂಕತ್ ಪಿಸಿದ ಯಾವ್ದುನೇವ ಅಖೋಯ್ ಜೆ ಯಾಮ್ ಮರು ಮ್ಯಾಚ್ ಹೋಯ್ಬ ದುಗಿನ ಮಿಸೆ ಅದ ಇಂಗ್ಲೆಂಡ್ ಜೆ